ಮಗಣ ಯಗಣ ರಗಣ ತಗಣ ಯಗಣ ರಗಣ ಸಗಣ ತಗಣ ರಗಣ ತಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ ಮಗಣ ಯಗಣ ರಗಣ ತಗಣ ಯಗಣ ರಗಣ ಸಗಣ ತಗಣ ರಗಣ ಸಗಣ ತಗಣ ಪಗಣ ತಗಣ ತಗಣ ಪಗಣ ಗಗಣ.